lankaradio.lk. ಹೇಮಸಿರಿ ಹಾಲ್ಪಿಟ ವೆದದ್ದು ಹೆವತ್ ವಾದ್ವೆ ಉಪತಲ್ಲದ ಹೇಮಸಿರಿ ಹಾಲ್ಪಿಟ ವಾದ್ವ ಮೆದಿವಿದ್ವಲ್ಯ ಅಧ್ಯಾಪನ ನಮ್ಮ ಕಾಲೇ ಸಿಟಮ ಲಿವೀಮಟ ಐಬ್ಬೈ ಊವೆಕ್ ಎಮ ವಕವಾನ್ವೆ ಲಂಕಾದೀಪ ವನಿತಾ ವಿತ್ತಿ ಅತುಲು ಪೋತ್ಪ ಸಂಗ್ರಹ ರಾಶಿಯರ ಲಿಪಿ ಲಿವೀಮಿಂಗ್ ಓ ಕಲಾಲೋಟ ಅತುಲತ್ವಿನೋ ಗೀಪದ ರಚನೆ ಅತಿ ದಕ್ಷೇಕ ಹಡಿಯಟ ಸಲಕು ಲೆಬು ಹಾಲ್ಪಿಟಕ್ಕೆ ಸುರತಿಂಗ್ ಗೀ ನಿರ್ಮಾಣ ರಸಕ್ ಭೀಮೆನೋ ಜನಪ್ರಿಯ ಗಾಯಕ ನಿಹಾಲ್ ನೆಲ್ಸನ್ ವಿಸಿಂಗ್ ಓವೆತ ತಿನ್ನಲದ ಅಭಿಯೋಗ ನೋಡ ಹಲ್ಪಿಟ ಗೀತ ರಚಕ ನೋಯಿ ಮಠದ ಇಡತಿಬುನ ಏ ವಗೇಮ ಓ ಜಿಪ್ಸಿ ಶ್ರೇಣಿಯು ರಚನಾಕರಣಲದ ಲುಣುದೈ ಕುರುಮಿಟ್ಟೋ ಒಜಾಯಿದ್ ಸಾ ಫ್ರೆಡಿ ಸಿಲ್ವಟ್ ರಚನಾಕರ ತೇಕುಡೆ ಎಡ್ವರ್ಡ್ ಜಾಯಕುಡಿ ವೆನ್ವಿಂಗ್ ರಚನಾಕರಣಲದ ನಿಹಡ ಕಲ್ಪನಾ ಲೋಕ ತನಿವೆಲ ವಗೇಮ ಕೀರ್ತಿ ಪೆಸ್ಕೋಲ್ ವಿತ್ ರಚನಾಕರ ನೀಲ ಆಸೆ ಸೆಂದಯ ವಲಾವಂ ನಾಮಲ್ ಉಡುಗಮಠ ರಚನಾಕಲ ನಿಸಲ ವೆಲಾ ಹಂದ ಗ್ರೇಸನ್ ಜಯಮಾವಿತ ರಚನಾಕಲ ಸುಧು ಮೀದುಮ ರೂಕಾಂತ ಚಂದ್ರಲೇಖಾ ಇವಳ ರಚನಾಕಲ ಮನಲೋಲಿ ಮನಾಲಿ ಮೆನ್ಮ ಮಾಯಾ ದಮಯಂತಿ ರಚನಾಕಲ ಪುರಾಂದ ಲೆಸ ಒಬ್ಬ ಸಮಕಲ ವಗೇಮ ಸಸಿಕಾ ನಿಸಂಸಾಟ ಸಂದ ರ್ಯಾಟ್ ರ್ಯಾಟ್ ಟಿ ಎಂ ಜಯರತ್ನ ವೆನ್ವಿಂಗ್ ರಚನಾಕಲ ಸೊವಿಂಗ್ ಬರ ನುವಂಗ್ ಸೀಗಿರಿ ಲಂದುನೆ ಮೆನ್ಮ ಗ್ಯಾಲಕ್ಸಿ ವೆನ್ಯೂ ರಚನಾಕರಲದ ಸಂದ ಬೊಂದವಿ ಸಾ ಸಂದ ಸೀತಲೆ ಗೀತ ನಮಕರಣ ಪುಲುವಂ ಎಪಮನಾಕ್ತ ನೋವ ಎಚ್ ಆರ್ ಜ್ಯೋತಿಪಾಲಟ್ ಸಾ ಮಾಯಾ ದಮಯಂತಿಟ ಒಬ್ಬಟ ದಿವ್ರಾಖ್ಯಾನ್ ಚಿತ್ರಪಟ ಅತುಲು ಚಿತ್ರಪಟ ದೇಶೀಯ ಪಮನ ಪಶುವಿನ ಗೀತ ರಚನಾಕಲ ಮೇ ಅಪೂರ್ವ ಕಲಾಕರುವ ಅಪಿಂಗ್ ವೆನ್ವೇನು ದಿದಾಸ್ ಹಾಯ ಅಪ್ರೇಲ್ ಮಾಸ ವಿಸಿ ಅಟ ವೆನಿದ ಸಮಾನ ಅವಸ್ಥಾವಕದಿ ಪ್ರಸಂಗ ವೇದಿಕಾವಧಿ ನಿವೇದನ ಕಟೇತುಕರನ ವಿಟ ಮಾವಿ ಸಿಂಗ್ ಅವು ಹಂದುನ್ವಾ ದೆನ್ನೆ ಪ್ರಸಂಗ ವೇದಿಕಾವ ಆಕ್ರಮಣೇಕಲ ಮಹಾಕಲು ಸಿಂಗಲ್ಯ ಹೇಮಸಿರಿ ಹಾಲ್ಪಿಟ ಕಿಯಾಯ್ ಓ ಕಮ್ಮಲಿಕಮಠ ನಿಕರುಣೆ ಕಾಲೇ ಗೇವು ಆಯಕು ನೋವೆ ಜೀವಿತೇ ಹೆಮ ತಪ್ಪರೇಕಮ ಕಾರ್ಯ ಬಾಲೋ ಸಿಟಿ ಹಾಲ್ಪಿಟ ಲಬಿನ ಆರಾಧನೆ ಮುದಲ ಹೋ ನೊತಕ ಸಹಭಾಗಿವೆನುವ ಮುಲ್ ವಕವಾನ್ವಿ ಪ್ರಸಂಗ ಒಳಟಗೆ ಯತ್ರು ಪದಿಯನಿ ಓ ತಾಮತ್ ಕಡಿಸರ ಭವಿನ್ ತಮ್ಮ ರಾಜಕಾರ್ಯ ಅಳಕುರಟಮ ಇಟುಕರನ್ನ ಹಾಲ್ಪಿಟ ವೇದಿಕಾ ನಾಟ್ಯ ರಂಗನ ಶಿಲ್ಪೇಗು ಭಾವ ವೆಡಿದೆನಗು ನೊದನ್ನ ಅಪ್ರಕಟ ಕರುಣಗಿ ಜೀವಿತ ಸಟನ ಜಾಯಗನ್ನಟ ನೊಪಸು ಬಟ ಉತ್ಸಾಹದರು ಓ ಕಾರ್ಯ ಬಹುಳತ್ವ ನಿಸಾಮ ಅಧಿಕ ದುಂಗಟಿ ಭಾವಿತೆ ಪೆಲಂಬುಣ ಏ ಹೇತು ರೋಗಿಯು ಭವಕ್ ಮಾ ಅಸಾತಿ ಬಿನು ಅವಧಿಯ ಸಿಟ್ಟಿನ ಹೆಮ ವಿಟಮ ಹಲ್ಪಿಟಗೆ ಪನ್ನಿದ ಸುರತಿ ರಂದಿ ಅತ್ತೆ ಗೀತೇಕ ಪದ ಪೇಲಿ ಕಲ ಪನ್ನಟಾಯ್ ಅಪ ನೊಸಿತು ಮೋತಕ ಲಗ್ಧರನೆ ಸುಹೃದ ಸಂಗೀತ ಕಾಮಿಂಗೆ ಹದವತ್ ಕಂಪಾ ಗರಮಿಂಗ್ ಅಕಾಲೇ ಓ ಅಪೆನ್ ಸಮುಗತ್ತ.